0: ಮತ್ತು ಆಂಬುಣ ಗೆದರವಿಲ್ಲ ಕಥಾ ಬಾಕಿರುವ ಇವ ಸೇಮಿ ಕದಾದ ಬೆಂದ ಹರಿಯಾದಿರೇ ಕೇವ ಇರುವ ಸೇಮಿ ಮಾತಾದಿರೆ ಉಣ ಇರುವ ಸೇಮಿ ಕಥಾ ಬಾಕಿಲ್ಲ ಮೀವಾಕಿರುವ
1: ಇಸ್ಕೊಳ್ಳವಾ ಬಯಸ್ಕಲೇ ಇದು ಸೇ ಅಪ್ಪಿಟ ಇಸ್ಕೋಲ ಅಡಗರಾಣಿಕೆ ಎಲ್ಲ ದುನ್ನ ಅಪ್ಪಿಟ ಗೊಡಕ್ಕೆ ಆದರೆ ಅಪ್ಪಿಟ ಒಣಗರಣೆ ಬಗ್ಗೆನೇ ಎಲ್ಲ ದುನ್ನ ಇಸ್ಕೋಲ ಬಾಡು
0: ಗೆದರಗಡೆ ದಾಲ ಅಪಿದಾನ್ನಿ ಅವಿದಿಲ್ಲ ಕೀವ ಉದ್ದಿ ತಮಾಯಿ ಅಪಿದಾನ್ನಿ ಇರು ಬಸಿ ಅಪಿ ಗಿಯಾ ಬಲಾಂಡೆ ಇದು ಕೊಟ್ಟು ಏನು ಕೊಟ್ಟು ಮೇರೆ ಇಲ್ಲಿ ನೆತ್ತಿವಿಲ್ಲ ಇರು ಬಸಿ ಕೇಗ ಹಾಗೆ ಗೆದರಾವ ಇರ್ಬೋದು ಕೇಗ ಹಾನಿ ಗೆದರೇನು ಕೊಟ್ಟು ಇರು ಬಸಿ ಪೊಮ್ಮಿ ಅರಂಗಿ ಐಸ್ ಪಿತ್ತಾಳೆ